0: நேர்கள் இதுவரை கேட்டு ரசித்தது திரைகானம். இன்னும் சில நொடிகளில் தொடர்வது பெங்களூரு அஞ்சல்.
1: ಆಕಾಶವಾಣಿ ಬೆಂಗಳೂರು ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದ ಎಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಾ. ಸಮಯ ಸರಿಯಾಗಿ 3 ಗಂಟೆ ಆಗಿದೆ. ಇನ್ನೀಗ ಗುಲ್ ಮೋಹರ್ ಹೊಸ ಹಿಂದಿ ಚಿತ್ರಗೀತೆಗಳು ಮೂಡಿ ಬರಲಿದೆ. ಮೊದಲಿಗೆ ಕೇಳೋಣ ಸುನಿಧಿ ಚೌಹಾಣ್ ಅವರ ಧ್ವನಿಯಲ್ಲಿ ಧೂಮ್ಟು ಚಿತ್ರದ ಗೀತೆ.

ಅರ್ಜಿತ್ ಸಿಂಗ್ ಅವರ ಧ್ವನಿಯಲ್ಲಿ ರಾಮ್ಲೀಲಾ ಚಿತ್ರದ ಗೀತೆಯನ್ನು ಕೇಳೋಣ. ಸಾಹಿತ್ಯ ಸಿದ್ಧಾರ್ಥ್ ಗರಿಮಾ, ರಾಗ ಸಂಯೋಜನೆ ಸಂಜಯ್ ಲೀಲಾ ಬನ್ಸಾಲಿ ಅವರದಾಗಿದೆ.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗುಲ್ಮೋಹರ್ ಹೊಸ ಹಿಂದಿ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ. ಮುಂದಿನ ಗೀತೆ ಚಿತ್ರ ಧೂಮ್, ಹಾಡಿದರೆ ಸುನಿಧಿ ಚೌಹಾನ್.

ಸುನಿಧಿ ಚೌಹಾಣ್ ಹಾಗೂ ಲಾಲ್ ಝುಂಝುನಾ ಅವರ ಧ್ವನಿಯಲ್ಲಿ ರಬ್ನೆ ಬನಾದಿ ಜೋಡಿ ಚಿತ್ರದ ಗೀತೆಯನ್ನು ಕೇಳೋಣ. ಸಾಹಿತ್ಯ ಜೈದೀಪ್ ಶಾನಿ ಹಾಗೂ ರಾಗ ಸಂಯೋಜನೆ ಸಲೀಂ ಸುಲಮಿಯಾನ್.

ಸಮೀರ್ ಅವರ ಸಾಹಿತ್ಯ ಹಾಗೂ ಪ್ರೀತಮ್ ಅವರ ಸಂಗೀತವಿರುವ ಧೂಮ್ ಚಿತ್ರದಿಂದ ಆಯ್ದ ಮತ್ತೊಂದು ಗೀತೆಯನ್ನು ಕೇಳೋಣ. ಸುನಿಧಿ ಚೌಹಾನ್ ಅವರ ಧ್ವನಿಯಲ್ಲಿದೆ.

ಆಕಾಶವಾಣಿ ಬೆಂಗಳೂರು ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಾ. ಸಮಯ 3:30 ನಿಮಿಷವಾಗಿದೆ. ಗುಲ್ಮೋಹರ್ ಹಿಂದಿ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ. ಮುಂದಿನ ಗೀತೆ ಶಂಕರ್ ಮಹಾದೇವನ್ ಅವರ ಧ್ವನಿಯಲ್ಲಿ ಝೂಮ್ ಬರಾಬರ್ ಝೂಮ್ ಚಿತ್ರದಿಂದ.

ಮೀಕಾ ಸಿಂಗ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಯುಗಳ ಧ್ವನಿಯಲ್ಲಿ ಓ ಮೈ ಗಾಡ್ ಚಿತ್ರದ ಗೀತೆಯನ್ನ ಕೇಳೋಣ. ಸಾಹಿತ್ಯ ಶಬೀರ್ ಅಹಮದ್, ರಾಗ ಸಂಯೋಜನೆ ಹಿಮೇಶ್ ರೇಷಮಿಯಾ ಅವರದಾಗಿದೆ.

ಅರ್ಜಿತ್ ಸಿಂಗ್ ಅವರ ಧ್ವನಿಯಲ್ಲಿ 2015 ತೆರೆ ಕಂಡ ದಿಲ್ವಲೆ ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳೋಣ. ಸಂಗೀತ ಪ್ರೀತಮ್ ಅವರದಾಗಿದೆ.

ಸುಖವಿಂದರ್ ಸಿಂಗ್ ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ ತಾಳ್ಚಿತ್ತದ ಗೀತೆಯನ್ನು ಕೇಳೋಣ. ಸಾಹಿತ್ಯ ಸಮೀರ್ ಹಾಗೂ ರಾಗ ಸಂಯೋಜನೆ ಎ ಆರ್ ರೆಹಮಾನ್ ಅವರದಾಗಿದೆ.